0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳೋಣ ಜಗನ್ನಾಥದಾಸರ ರಚನೆ, ಹಾಡಿದ್ದಾರೆ ಎಂ ರಾಘವೇಂದ್ರ, ಲಂಬೋದರ ರಕ್ತಾಂಬರಧರ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಲಂಬೋದರ ರಕ್ತಾಂಬರಧರ, ರಿಟನ್ ಬೈ ಜಗನ್ನಾಥದಾಸ, ಸಂಗ್ ಬೈ ಎಂ ರಾಘವೇಂದ್ರ.

ಕಾಯೆ ಶ್ರೀ ಕಮಲಾಲಯೇ ವಾದಿರಾಜರ ರಚನೆ, ಹಾಡಿದ್ದಾರೆ ಮಾಧವಗುಡಿ. ಕಾಯೆ ಶ್ರೀ ಕಮಲಾಲಯೇ ರಿಟನ್ ಬೈ ವಾದಿರಾಜ, ಸಂಗ್ ಬೈ ಮಾಧವಗುಡಿ.

ಬೃಂದಗಾನದಲ್ಲಿ ಮಹಿಪತಿದಾಸರ ರಚನೆ ಶರಣು ಶಾರದೆ ಮಾಯಿ. ಶರಣು ಶಾರದೆ ಮಾಯಿ ಸಂಗಿನ್ ಕೋರಸ್ ರಿಟನ್ ಬೈ ಮಹಿಪತಿದಾಸ.

ಡಾಕ್ಟರ್ ಆರ್ ಶೇಷಪ್ರಸಾದ್ ಮತ್ತು ಸುಚೇತನ್ ರಂಗಸ್ವಾಮಿ ಅವರುಗಳ ದನಿಯಲ್ಲಿ ಕೇಳೋಣ ಪಾಲಿಸೆ ಶ್ರೀಗೌರಿ, ರಚನೆ ಪ್ರಾಣೇಶ್ ವಿಠಲ. ಪಾಲಿಸೆ ಶ್ರೀಗೌರಿ ರಿಟನ್ ಬೈ ಪ್ರಾಣೇಶ್ ವಿಠಲ, ಸಾಂಗ್ ಬೈ ಡಾಕ್ಟರ್ ಆರ್ ಶೇಷಪ್ರಸಾದ್ ಅಂಡ್ ಸುಚೇತನ ರಂಗಸ್ವಾಮಿ.

ಈ ಗುರುಪ್ರಸಾದ್ ಅವರ ದನಿಯಿರಿ. ಈಗ ಕೇಳಿ ಪುರಂದರದಾಸರ ರಚನೆ. ಮೊದಲಿಗೆ ಉಗಾಭೋಗ, ನಂತರ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ. ನಾವು ಉಗಾಭೋಗ, ಆಫ್ಟರ್ ದಟ್ ನಾ ಮುಂದೆ ಕೃಷ್ಣ ನೀ ಎನ್ನ ಹಿಂದೆಯೇ. ರಿಟನ್ ಬೈ ಪುರಂದರದಾಸ, ಸಾಂಗ್ ಬೈ ಕೆ ಗುರುಪ್ರಸಾದ್.

ಅನಾದಿಕಾಲದ ಋಣಾನುಬಂಧ ಮನನಿನ್ನಲಿ ನಿಲ್ಲಿಸೋ ಮಾಧವ ವೆಂಕಟ ವಿಠಲರ ರಚನೆ ಹಾಡಿದರೆ ವಿಶ್ವನಾಥ್ ನಾಕೋಡ್ ವಿಶ್ವನಾಥ್ ನಾಕೋಡ್ ರೆಂಡರಿಂಗ್ ಅ ಕಾಂಪೋಸಿಷನ್ ಆಫ್ ವೆಂಕಟ ವಿಠಲ ಅನಾದಿಕಾಲದ ಋಣಾನುಬಂಧ ಮನನಿನ್ನಲಿ ನಿಲ್ಲಿಸೋ ಮಾಧವ

ಬೆಳಗಾಗುವ ತನಕ ಕುಳಿತು ನೋಡೋ ನಿನ್ನ ತಿಳುವಳಿಕೆಯ ಜ್ಞಾನವನ್ನು. ಸಂತ ಶಿಶುನಾಳ ಶರೀಫರ ಗೀತೆಗೆ ದನಿಯಾಗಿದ್ದಾರೆ ಡಾಕ್ಟರ್ ಎಂ ವೆಂಕಟೇಶ್ ಕುಮಾರ್. ಬೆಳಗಾಗುವ ತನಕ ಕುಳಿತು ನೋಡೋ ನಿನ್ನ ತಿಳುವಳಿಕೆಯ ಜ್ಞಾನವನ್ನು, ರಿಟನ್ ಬೈ ಸಂತ ಶಿಶುನಾಳ ಶರೀಫ್, ಸಂಗ್ ಬೈ ಎಂ ವೆಂಕಟೇಶ್ ಕುಮಾರ್.

0: ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotional music program. This program was a contribution of Akashwani Bengaluru, Anytime Indian Music. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಬಾವುಮ. ಹೋದ ತರಗತಿಯಲ್ಲಿ ಲಲಿತ ಪಂಚಮರಾಗದ ಬೃಹದೀಶ್ವರೀಂ ಕೃತಿಯ ಪಲ್ಲವಿಯನ್ನ ಅಭ್ಯಾಸ ಮಾಡಿದ್ವಿ.
1: ಹೌದು ಗುರುಗಳೇ.
2: ಪಲ್ಲವಿಯನ್ನ ಒಂದು ಬಾರಿ ಸ್ವರ ಮತ್ತು ಸಾಹಿತ್ಯವನ್ನ ಹಾಡ್ಬಿಡ್ತೀಯ?
1: ಆಯ್ತು.
2: ಅರುಣ್ ಅವರ ಹಾಡು.

ನಾನು ನೀನುವೆ ಸ್ಟ್ರೈಟ್ ಆಗಿ ಹಿಡಿಬೇಕು. ವಕಡಾಭರಣದ ಲೀ ನಿಷಾದವು ದೈವತು ಆದಷ್ಟು ಸ್ಟ್ರೈಟ್ ಆಗಿ ಹಿಡಿದ್ರೆ ಅದರ ಸೌಂದರ್ಯ ಹೆಚ್ಚು, ರಾಗದ ಸ್ವರೂಪ ನಿನಗೆ ಗೋಚರಿಸುತ್ತೆ.

0: ದೀಕ್ಷಿತರ ಎಲ್ಲ ಕೃತಿಗಳಲ್ಲೂ ರಾಗ ಮುದ್ರೆಯನ್ನ
1: ಬಳಸ್ತಾರೆ.
0: ತುಂಬಾ ಚಮತ್ಕಾರಯುತವಾಗಿ ಆಕರ್ಷಣೀಯಯುತವಾಗಿ ಅದಕ್ಕೆ ಸೇರಿಸಿರ್ತಾರೆ.

0: ಪದೇ ಪದೇ ಹಾಡ್ತಾನೆ ಇರೋಣ ಅಂತ ಅನ್ನುವಂತಹ ಭಾವನೆ ಮೂಡುತ್ತೆ.
1: ಹೌದು,
0: ಇವತ್ತಿನ ದಿವಸಕ್ಕೆ ಅನುಪಲ್ಲವಿ ಅವರಿಗೆ ಪಾಠ ಮಾಡಿದ್ದೀನಿ. ಚೆನ್ನಾಗಿ ಅಭ್ಯಾಸ ಮಾಡು. ಹತ್ತಾರು ಬಾರಿ ಹಾಡಿದಾಗ್ಲೇನೆ ಈ ರಾಗದ ಛಾಯೆ ಮೊದಲು ನಮಗೆ ಮನಸ್ಸಿನಲ್ಲಿ ನಿಲ್ಲಬೇಕು. ನಂತರ ಇದನ್ನ ಸುಲಭವಾಗಿ ನಿರರ್ಗಳವಾಗಿ ಪ್ರಸ್ತುತಪಡಿಸಬಹುದು. ಯಾವಾಗಲೂ ರಾಗದ ಪೂರ್ಣ ಸ್ವರೂಪ ಆ ಕಾನ್ಸೆಪ್ಟ್ ಇದೆಯಲ್ಲ ಅದು ನಮಗೆ ಸ್ಟ್ಯಾಂಪ್ ಆಗಬೇಕು, ನೆಲೆ ನಿಂತು ಬಿಡಬೇಕು, ಆಗಲೇ ಹಾಡೋಕ್ಕೆ ಸಾಧ್ಯ. ಅದಕ್ಕೇನು ಮಾಡಬೇಕು ಅಂದರೆ ಹತ್ತಾರು ಬಾರಿ ನೂರಾರು ಬಾರಿ ಈ ಕೃತಿಗಳನ್ನು ಹಾಡ್ತಾನೇ ಇದ್ದರೆ ಈ ಕೃತಿಗಳೇ ನಮಗೆ ರಾಗಾಲಾಪನೆಯನ್ನು ಕಲ್ಪನಾ ಸ್ವರವನ್ನು ನೆರವಲ್ನ ಹಾಡೋದನ್ನು ಸುಲಭವಾಗಿ ಕಲಿಸ್ಕೊಡುತ್ತೆ. ನಾವೇನೇ ಮನೋಧರ್ಮ ನಾವು ಹಾಡ್ತೀವಿ ಅಂದರೂ ನಮ್ಮ ಕಲ್ಪನೆಗೆಲ್ಲ ನಾವು ತುಂಬಿಕೋಬೇಕಾದ್ದು ಈ ರೀತಿಯ ಕೃತಿಗಳನ್ನು. ಕೃತಿಯನ್ನು ಹಾಡ್ತಾನೇ ಇದ್ದಾಗ ನಮಗೆ ಬೇರೆ ರಾಗ ಸ್ವರವನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ತನಗೆ ತಾನೇ ಅದು ನಮಗೆ ಬರುತ್ತೆ. ಅದರಿಂದ ಇದರ ಅಭ್ಯಾಸ ತುಂಬ ಮುಖ್ಯ. ಮಾಡಿ ಮುಂದಿನ ತರಗತಿಯಲ್ಲಿ ಚರಣವನ್ನು ಪಾಠ ಮಾಡ್ತೀವಿ.
1: ಆಯಿತು ಗುರುಗಳೇ, ಧನ್ಯವಾದ.
0: ಒಳ್ಳೆಯದಾಗಲಿ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ ರಾಗ್ ಬಸಂತ್ ಮುಖಾರಿ
2: ಲಿಸನ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್ ರಾಗ್ ಬಸಂತ್ ಮುಖಾರಿ

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉದಯ್ ರಾಜ್ ಕರ್ಪೂರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಚಂದ್ರಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ಕಂಟಿನ್ಯೂ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಚಂದ್ರಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ರಾಜ್ ಕರ್ಪೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೇರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾ ಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಆರ್ ಎ ರಮಾಮಣಿ ಅವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ವಿ ಕೃಷ್ಣ. ಆರ್ ಎ ರಮಾಮಣಿ ತಮ್ಮ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ದೇವದೇವ ಕಲಯಾಮಿ ಮಾಯಾ ಮಾಳವಗೌಳರಾಗ ರೂಪಕ ತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program, we bring you vocal rendition by R. A. Ramamani. She is presenting compositions of Swati Thirunal. She is accompanied on the violin by Vidwan Mysuru R. Dayakar, on the mridangam, V. Krishna. To begin with, Deva Deva Kalayame, set to Maya Malava Gaularaga Rupakatala.

ಈಗ ಕೇಳಿ ಭೋಗೀಂದ್ರ ಶಾಯಿನಾಮ್ ಕುಂತಲ ವರಾಳಿ ರಾಗ ಖಂಡ ಚಾಪುತಾಳದಲ್ಲಿದೆ. ದಾಟ್ ವಾಸ್ ನಾಟಕುರಂಜಿರಾಗ. ನೌ ಕುಂತಲ ವರಾಳಿ ರಾಗ ಖಂಡ ಚಾಪುತಾಳ ಭೋಗೀಂದ್ರ ಶಾ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಎ ರಮಾಮಣಿ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳರ ಕೃತಿಗಳನ್ನು ಕೇಳುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ವಿ ಕೃಷ್ಣ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸರಸಿಜನಾಭ ಮುರಾರೆ ತೋಡಿರಾಗ ಮಿಶ್ರ ಚಾಪುತಾಳ. Dear listeners, you are listening to vocal rendition by R.E. Ramamani. She is presenting compositions of Swati Tirunal. She is accompanied on the violin by Vidwan Mysuru R. Dayakar, on the mridanga V. Krishna. Now, continuing the program, she present Sarasijanabha Murare, set to Todiraga Mishra Chaputala.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರಿ ರಮಾಮಣಿ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಸ್ವಾತಿ ತಿರುನಾಳರ ಕೃತಿಗಳು ಮೂಡಿಬಂತು. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ನೀಡಿದವರು ವಿ ಕೃಷ್ಣ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ವರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಆರ್ ಎ ರಮಾಮಣಿ. ಶಿ ಪ್ರೆಸೆಂಟೆಡ್ ಕಂಪೋಸಿಷನ್ಸ್ ಆಫ್ ಸ್ವಾತಿ ತಿರುನಾಳ್. ಶಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ವಿ ಕೃಷ್ಣ. This program is a contribution of Akashwani Bengaluru, Anytime, Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1.

0: ಮೆಗಾಹರ್ಟ್ಸ್.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಾಲೆಖಾನ್ ಅವರ ಸಿತಾರ್ ವಾದನವನ್ನು ಕೇಳಲಿದ್ದೀರಿ. ಮೊದಲು ಕೇಳೋಣ ರಾಗ್ ಯಮನ್ ವಿಲಂಬಿತ್ ಮತ್ತು ದೃತ್ಗತ್ ತೀನ್ ತಾಲ್.
2: Listen to sitar recital by Shri Balekha, Urag Yaman, Alap Jod Vilambit and Dhritgat in Teen Thal.

0: ಇದುವರೆಗೆ ಪಂಡಿತ್ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಯಮನ್ ಕೇಳುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಬಾಲೆಖಾನ್ ಅವರ ಸಿತಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಬಿಹಾಗ್.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಶ್ರೀ ಬಾಲೆಖಾನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಿಹಾಗ್.

0: ಇದುವರೆಗೆ ಪಂಡಿತ್ ಬಾಲಿಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ಬಿಹಾಗ್ ಕೇಳುತ್ತಿದ್ದೀರಿ. ತಬಲಾ ಸಾಥ್ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You were listening to sitar recital by Shri Baleha. He was accompanied on the tabla by Pandit Raghunath Nakod.
2: This program is the contribution of Akashwani Dharwad. Anytime Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಚಂದ್ರಶೇಖರ ಕಲ್ಯಾಣರಾಮನ್ ಅವರಿಂದ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದ್ದಾರೆ ಸಿ ಪ್ರೇಮ ಹಾಗೂ ಮೃದಂಗ ಸಹಕಾರದಲ್ಲಿ ಟಿಎಸ್ ಚಂದ್ರಶೇಖರ್. ಮೊದಲಿಗೆ ಕೇಳಿ ಶರಣು ಸಿದ್ಧಿವಿನಾಯಕ, ಸೌರಾಷ್ಟ್ರ ರಾಗ ಮಿಶ್ರ ಚಾಪುತಾಳದಲ್ಲಿ ಪುರಂದರದಾಸರ ರಚನೆ. ಆಕಾಶವಾಣಿ, ವೆಲ್ಕಮ್ ಟು ದ ಪ್ರೋಗ್ರಾಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಡಿಯರ್ ಲಿಸ್ನರ್ಸ್, ಟುಡೇ ವಿ ವಿಲ್ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಶ್ರೀ ಚಂದ್ರಶೇಖರ ಕಲ್ಯಾಣರಾಮ್.

ಇನ್ನೀಗ ಚಂದ್ರಶೇಖರ ಕಲ್ಯಾಣರಾಮನ್ ಪ್ರಸ್ತುತಪಡಿಸುತ್ತಾರೆ ಏಲ ನೀ ದಯರಾದು. ಅಟಾಣ ರಾಗದಲ್ಲಿ ತ್ಯಾಗರಾಜರ ಕೃತಿ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಚಂದ್ರಶೇಖರ ಕಲ್ಯಾಣರಾಮನ್ ನೌ ಪ್ರೆಸೆಂಟ್ಸ್ ಏಲ ನೀ ದಯರಾದು, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಇನ್ ಅಟಾಣ ರಾಗ ಸೆಟ್ ಟು ಆದಿತಾಳ.

ಪ್ರಿಯ ಕೇಳುಗರೇ, ಚಂದ್ರಶೇಖರ ಕಲ್ಯಾಣ ರಾಮನ್ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸುತ್ತಿದ್ದಾರೆ ಸಿ ಪ್ರೇಮ, ಹಾಗೂ ಮೃದಂಗ ಸಹಕಾರದಲ್ಲಿ ಟಿಎಸ್ ಚಂದ್ರಶೇಖರ್.

ಇದುವರೆಗೂ ಚಂದ್ರಶೇಖರ ಕಲ್ಯಾಣ ರಾಮನ್ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ, ಪಕ್ಕವಾದಿದಲ್ಲಿ ವೈಲಿನ್ ನುಡಿಸಿದವರು ಸಿ ಪ್ರೇಮ, ಮೃದಂಗ ನುಡಿಸಿದವರು ಟಿಎಸ್ ಚಂದ್ರಶೇಖರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Dear listeners, you are listening to a vocal recital by Chandrasekhara Kalyanaraman. He was accompanied on the violin by C. Prema and on the mridangam by T.S. Chandrasekhar. This program is a contribution of Akashvani Bengaluru.